0: today. But what about the people who can't? People who have to show up to their workplace, whatever the weather, or lose a day's income. What happens when the city gives you no way out?
1: ಒಂದ್ ಗಂಟೆ ಎರಡ್ ಗಂಟೆ ಇದ್ರೆ ತುಂಬ ಬಿಸಿಲು ಅಂದ್ರೆ ಬಿಸಿಲು ಅಂತ ಬಿಸಿಲಾಗ್ಬಿಡುತ್ತೆ. ರೋಡ್ ಅಲ್ಲಿ ನಡ್ಕೊಂಡು ಹೋಗಕ್ ಆಗಲ್ಲ. ತುಂಬಾ ಬಿಸಿ ಆದಾಗ ನಮ್ಗೆ ಇದ್ದಕ್ಕಿದ್ದಂಗೆ ನನಗೆ ತುಂಬಾ ತಲೆನೋವು ಬಂದ್ಬಿಡುತ್ತೆ.
2: Sometimes Paru barely makes it through a workday. Last summer, temperatures in Bangalore soared to more than 39 degrees Celsius. The city's more than 340,000 rickshaw drivers have almost no heat protection. The sun beats down on the rickshaw roof. Its seats heat up, and the breeze from driving provides little relief.
1: Tumba bisi aadaga namage idikidange nanu tumba tale no banbudutte ee cotton batte na use martivi adralle saha bevru bevralli aa vaasne banbutre pakkadalli kutkonirovarge customers ge adre bejar agutte annodu ondu feel irutte.
2: Paru tells us that nearly 3000 women now drive on Bengaluru streets. Female drivers can be especially vulnerable to extreme heat. For example, when a driver has her period, the heat combined with this biological process puts an additional strain on the body. Paru herself recently collapsed from heat. She fears needing a restroom and not finding one, which can lead to drinking too little water.
1: ಯಾತಕ್ಕೆ ನೀರಿನ ಅಂಶ ಕಮ್ಮಿ ಆಯ್ತು ಅಂದ್ರೆ ಹೆಣ್ಣು ಮಕ್ಕಳಿಗೆ ಮೇನ್ ಪ್ರಾಬ್ಲಮ್ ನೀರು ಕುಡಿತೀವಿ ಕುಡಿದಷ್ಟು ರೆಸ್ಟ್ ರೂಮ್ಗೆ ಹೋಗ್ಬೇಕು ಪದೇ ಪದೇ ರೆಸ್ಟ್ ರೂಮ್ ಯೂಸ್ ಮಾಡೋದಕ್ಕೆ ಎಲ್ಲೂ ಸಿಗೋದೇ ಇಲ್ಲ ಮಾಲ್ಗಳಲ್ಲೆಲ್ಲ ಅಲೋಡ್ ಮಾಡಲ್ಲ ಸೊ ಹೋಟೆಲ್ಸಲ್ಲೆಲ್ಲ ಕಮ್ಮಿ ಅಲೋಡ್ ಮಾಡೋದು ಸೊ ಆ ಪ್ರಾಬ್ಲಮ್ಗೆ ನೀರು ಕಮ್ಮಿ ಕುಡಿತಾ ಇರ್ತೀವಿ ಸೊ ಆ ನಿಟ್ಟಿನಲ್ಲಿ ಹೇಳಬೇಕಾದ್ರೆ ಆವಾಗ ನಮ್ಮ ಬಾಡಿನಲ್ಲಿ ನೀರಿನಂಶ ಕಮ್ಮಿ ಆಗಿ ಆ ಥರ ತಲೆ ಸುಪ್ಪು ಬಿದ್ದಿರುತ್ತೆ
2: ಬಟ್ ರಿಕ್ಷಾ ಡ್ರೈವರ್ಸ್ ಆರ್ ಪುಷಿಂಗ್ ಫಾರ್ ಚೇಂಜ್ ವೇರ್ ಎ ಯೂನಿಯನ್ ಇವೆಂಟ್ ಎವ್ರಿವನ್ ಹಿಯರ್ ವಾಂಟ್ಸ್ ಬೆಟರ್ ವರ್ಕಿಂಗ್ ಕಂಡೀಷನ್ಸ್ ಫಾರ್ ಡ್ರೈವರ್ಸ್ Paru is here too in her role as general secretary and she has some concrete ideas.
1: Uber ola namme hatranalle aa app alle namge toilet gile agli rest so prati hatrana odadakagala so adanna naavu eshto request kalisidivi inna bandilla kaita idivi.
2: Here people make a living from what others discard. Around 30,000 informal waste pickers keep the city's streets clean. Indira has been doing this for many years. For her too, hot summer days are the worst.
1: ಒಂದ್ ಗಂಟೆ ಎರಡ್ ಗಂಟೆ ಇದ್ರೆ ತುಂಬ ಬಿಸಿಲು ಅಂದ್ರೆ ಬಿಸಿಲು ಅಂತ ಬಿಸಿಲಾಗ್ಬಿಡುತ್ತೆ ರೋಡ್ ಅಲ್ಲಿ ನಡ್ಕೊಂಡು ಹೋಗಕ್ ಆಗಲ್ಲ ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ
2: ಪ್ಲಾಸ್ಟಿಕ್ ಗ್ಲಾಸ್ ಕಾರ್ಡ್ಬೋರ್ಡ್ ಮೆಟಲ್ಸ್ ಥ್ಯಾಂಕ್ಸ್ ಟು ದೆಮ್ ಮೋರ್ ದನ್ 380,000 ಟನ್ಸ್ ಆಫ್ ವೇಸ್ಟ್ ಆರ್ ರಿಟರ್ನ್ ಟು ದ ರಿಸೈಕ್ಲಿಂಗ್ ಸಿಸ್ಟಮ್ ಎವ್ರಿ ಇಯರ್ But when they look for somewhere to rest in the heat, they usually search in vain.
1: ಒಂದು ವೇಸ್ಟ್ ಪಿಕ್ಕರು ತುಂಬ ಸ್ವಲ್ಪ ಗಲೀಜಾಗಿ ಇರೋರನ್ನೆಲ್ಲ ನೋಡಿದ್ರೆ ಪಾರ್ಕಿಂಗ್ ಒಳಗಡೆ ಬಿಡಲ್ಲ ಪಾರ್ಕ್ ಒಳಗಡೆ ಬಿಡಲ್ಲ ಅವ್ರಿಗೆ ಕೂಡ ಸ್ವಲ್ಪ ಬಿಡಬೇಕು ಬಿಟ್ಬಿಟ್ಟು ಏನು ಮಾಡಬೇಕು ನೀವು ಹೋಗಿದ್ಮೇಲೆ ನೀಟಾಗಿ ಬರಬೇಕು ನೀಟಾಗಿ ಇರಬೇಕು ಅಂದು ಅವ್ರಿಗೆ ತೆಲುವೆಲ್ಕೆ ಮಾಡಬೇಕು ಅದು ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ
2: In this room, people are working to improve the lives of waste pickers. The non-governmental organization Hasiru Dala operates in 18 cities, helping people during heavy rainfall and flooding, as well as during extreme summer heat.
3: Wherever waste picker have access to the public spaces, which a waste picker can access, how these existing public goods, public commons, can be converted into pooling centers, so where they can like rest they also can like store their material which is like safer they can also have access to drinking water and washrooms
2: Bengaluru has been part of C40 an international network of cities working on climate action and adaptation since 2015 as part of this the city works with several organizations The needs of informal waste pickers are now being heard with some already receiving training on how to cope with extreme heat and weather
3: So not one single organization or not one single stakeholder can resolve everything. So we wanted to work as a collective and collaborative. So we are trying to see how each of the partners can use different expertise and their skills and work together to mitigate heat stress.
2: and this